ಪ್ರದೀಪ್ ಸುಜನ ಸಂಗತಿ ಕನ್ನ ಸುಜನ ಸಂಗತಿ ಕನ್ನ ಸೂಡಲಾಭಂ ಬೇದಿ ದಯ ಕಂಟೆ ಎಕ್ಕುವ ಧರ್ಮ ಮೇದಿ ಸುಜನ ಸಂಗತಿ